ಧರಾಣಾಂ ಗೋಪಾಮೃತಸ್ಯ ಋತಸ್ಯ ಗೋಪಾಮಧ್ವರಾಣಾಮಧ್ವರಾಣಾಂ ಗೋಪಾಮೃತಸ್ಯ ಗೋಪಾಮೃತಸ್ಯ ಋತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂ ಋತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಋತಸ್ಯ ದೀದಿ ವಿಂ ದೀದಿ ವಿಮಿತಿ ದೀದಿ ವಿಂ.

ಸ್ವಾನಿ ಶುನ್ವತೆ ಶುನ್ವತ ಇತಿ ಶುನ್ವತೆ ಏಕಮೇಕಂಸು ಷಷ್ಟಿಭಿಃ ಸುಷಷ್ಟಿಭಿರೇಕಮೇಕಮೇಕಮೇಕಂಸು ಷಷ್ಟಿಭಿಃ ಏಕಮೇಕಮಿತ್ಯೇಕಂ ಏಕಂ ಸುಷಷ್ಟಿಭಿರಿತಿ ಸುಷಷ್ಟಿಭಿಃ ಅಧಾರಯಂತ ವನ್ಹಯೋ ವನ್ಹಯೋ ಧಾರಯಂತಾಧಾರಯಂತ ವನ್ಹಯಃ ವನ್ಹಯೋ ಭಜಂತ ಭಜಂತ ವನ್ಹಯೋ ವನ್ಹಯೋ ಭಜಂತ ಅಭಜಂತ ಸುಕೃತ್ಯಯ ಭಜಂತ ಭಜಂತ ಸುಕೃತ್ಯಯ ಸುಕೃತ್ಯಯೇತಿ ಸುಕೃತ್ಯಯ ಭಾಗಂ ದೇವೇಷು ದೇವೇಷು ಭಾಗಂ ಭಾಗಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಮಿತಿ ಯಜ್ಞಿಯಂ.